ಜನದೋ ಜನ ಜನ ಜನದನ ಭಕ್ತರಿಗಿಡದಿನಿ ಜನುತ ಜನುತ ದಿನ ಜಗದಿಗಿಣದೋ ಜನ ಜನ ಜನದನ್ ಭಕ್ತರು ಮುರಿವಗಳಿಗೆ ಮಯಾಗಳು ಪುಗೈ ಪಾಡವು ಪುನಗೆ ತಡೆ.